ಇದು ಮುಖ್ಯ ವಾರ್ತಾಹ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದೆಹಲಿಯಾಂ ಜಾಪಾನ ಸಮಕಕ್ಷೇಣ ಪ್ರಧಾನಮಂತ್ರಿಣ ಸಾನೆ ತಾಕಾಯ್ಚಿ ಇತ್ಯನೆಯ ಸಹ ವಾರ್ಷಿಕ ಶಿಖರ ಸ್ತರೀಯ ಮಂತ್ರಣಾಂ ವಿಹಿತವಾನ್. ಉಭಾಭ್ಯಾಮಪಿ ದೇಶಾಭ್ಯಾಂ ಆರ್ಥಿಕ ಸುರಕ್ಷಾ, ಊರ್ಜಾ ಸುರಕ್ಷಾ, ಔಷಧ, ಕೃತ್ರಿಮ ಬುದ್ಧಿಮತ್ತಾದಿಷು ಕ್ಷೇತ್ರು ಅನೇಕೆ ಸಂಧಯ ಹಸ್ತಾಕ್ಷರಿತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಭಾರತ ಜಾಪಾನಯೋ ಪಾರಸ್ಪರಿಕ ಸಂಬಂಧಿನ ಸಮಯಸ್ಯ ಪ್ರತ್ಯೇಕ ಪರೀಕ್ಷಾ ಸಮುತ್ತೀರ್ಣ. ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಂ ಅಂತಾರಾಷ್ಟ್ರೀಯ ಆತಂಕವಾದ ವಿರುದ್ಧ ವ್ಯಾಪಕ ಅಭಿಸಮಯಸ್ಯ ಕೃತೆ ಭಾರತಸ್ಯ ಕಶ್ಚನ ಚಿರಲಂಬಿತ ಪ್ರಸ್ತಾವ ಸಮರ್ಥಿತಃ. ಜಮ್ಮು ಕಾಶ್ಮೀರಸ್ಯ ಭಗವತಿ ನಗರ ಆಧಾರ ಶಿಬಿರಾತ್ ತೀರ್ಥಯಾತ್ರಿಣಾಂ ಧರ್ಮಸ್ಯ ದಳಸ್ಯ ಪ್ರಸ್ಥಾನೇನ ಸಹ ಶ್ರೀ ಅಮರನಾಥ ಯಾತ್ರಾ ವಿಧಿವತ್ ಸಮಾರಬ್ಧ. ದಕ್ಷಿಣ ಪಶ್ಚಿಮ ಪ್ರಾಗಟ್ಕಾಲ ಅದ್ಯ ಸಮಗ್ರ ದಿಲ್ಲಿ ಕ್ಷೇತ್ರ ಸಂಪ್ರಾಪ್ತ ತಥಾ ಚ ಅಯಂ ಉತ್ತರ ಪಶ್ಚಿಮ ರಾಜ್ಯಾನಾಂ ಕೇಷುಚಿತ್ ಭಾಗೇಷು ಅಪಿ ಅಗ್ರೇ ಸರತಿ. ಅಪಿ ಚ ಫಿಫಾ ವಿಶ್ವ ಚಷಕ